nyuwun sewu mbak ini bensin kan munda nih pitung ewe nge Nadia.